ದೋರ್ ಲಭ್ಯಂ ತರಂಗ ರೂಪಂ ನಾಚ ದೋರ್ ಲಭ್ಯಂ ತ್ವರ್ಗರಾಜನ ನಾಚ ದುರ್ಲಭಂ ಭೋಜನಂ ವ್ಯಂಜನಂ ನಾಚ ದುರ್ಲಭಂ ತ್ವಾಶ ಅಂಬರ ನಾಚ ದುರ್ಲಭಂ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂ ಬನ್ತಾ ವಿಲಾಸ ನಾಚ ದುರ್ಲಭಂ ವಿದ್ಯಾ ಪ್ರವೀಣಂ ನಾಚ ದುರ್ಲಭಂ ಚತುರ ಚಂಚಲ ದುರ್ಲಭಂ ಏಕ ಭಗವಾನ್ ನಾಮ ನಾನಕ ಲಬ್ಧಯಂ ಸಾಧ ಸಂಗ ಕೃಪಾ ಪ್ರಭಂ ಜಾತ ಕತ ತತ ದೃಷ್ಟಂ ಸ್ವರ್ಗಮರ್ತ ಪಯಾಲ ಲೋಕ ಸರ್ವತ್ರ ರಮಣಂ ಗೋವಿಂದ ನಾನಕ ಲೇಪ ಶೇಪನಾ ಲಿಪ್ಯತ ವಿಖ್ಯಾ ಪಯಂತ ಅಮೃತಂ ದುಷ್ಟಾ ಸಖ ಸ್ವಜನ ದುಃಖಂ ಪಯಂತ ಸುಖಯಂ.